ಹಿರಣ್ಯಂಗಪ್ಪ, ಹಿರಣ್ಯಂಗಪ್ಪ ಬಹಳ ರೂಢಿ ವಾಕ್ಯಗಳು ಕಟ್ಟಾವೆ. ಯಾವುದಕ್ಕೆ ಕಾರಣ ಮಾಡಿದ್ರೆ ಇಲ್ಲ ಸಾವಂಗಳು ಮುಡಿಕೆಪಟ್ಟು ಆಶೀರ್ವಾದಿ ಪರವೇನ ಮಡಿಸಬೇಕು ಸ್ವಾಮಿ. ಇಂದ ನಾಲ್ಕು ವಾತಿದಾನಪ್ಪ ಆಶೀರ್ವಾದ ಜೀವಂತ ಸುಮ್ಮ ಎಲ್ಲ ಜನಗಳು ಪರಿಗೆಟ್ಟು ಮಾಡವರೇ ಆಶೀರ್ವಾದಿ ಪೆಟ್ಟುಕೊಳ್ಳುತ್ತ ಸದಾಪನೆ ಮುದಿಯವರುಗಳ ಅಂದವರೇ ವಯಸ್ಸು ರಂಬಂದಿಗೆ ಅಂದವರೇ ಮುದಿಯವರುಗಳ ಅಂದವರೇ ಅನ್ನಪಟ್ಟು ಗಿಡಗಳ ಮುದಿಯವರುಗಳ ಅಂದವರೇ ಹಿರಕನ್ ಸಿಂಗಪ್ಪ ಹಿರಕನ್ ಸಿಂಗಪ್ಪ ಹರಿಗ ಮುದಿಂದ ವಯದಿ ನನ್ನ ಆದರವಾಯ ಆದರವಚೋಳಾಯ್ ಗ್ರಹಗ್ರಮದಿಯವರುಗಳು ಕಾಂಡಿಕ ವೈದ್ಯ ಸಾಧಗಳೆಲ್ಲ ನಿರಂಬಿ ಒದಗಿರದೆ ಸ್ವಾಮಿ ಇವರುಗಳಿಗೆ ವೇಂದ್ಯ ಸುರತೆ ಬಳತೆ ಎತ್ತಾಸರಿ ಕಟ್ಟಿರುವ ಸ್ವಾಮಿ ಜನಗಳಿಗಾ ವೇಂಡಿಕೊಳ್ಳುವ ಮುದುವೆಟ್ಟ ಜನಗಳಿಗಾ ವೇಂಡಿಕೊಳ್ಳುವ ನಾಕಿರುವೆಯಪ್ಪ ಪರಿಹಾರಿಯ ಕತ್ತ ನೀಂಗ ಅಯ್ಯಾ ವ್ಯಾಧಿಗಳೇ ಸಹಪಡುದುಂಗ ಸ್ವಾಮಿ ಗುಣ ಪಡೆದುಂಗ ಸ್ವಾಮಿ ಅಪ್ಪ ವ್ಯಾಧಿ ಅಪ್ಪ ನಂದಿ ಸುಲ್ವರು ನಂದಿ ಸುಲ್ವರು ಪಾತೇ ಸಮಯ ಮರಚಿ ಅಪ್ಪ ಪಂಜಮಪ್ಪ ಪೋರಾಟಮಪ್ಪ ವೇಳೆ ಇಲ್ಲಿಯಪ್ಪ ಜನಗಳಿಗೆ ಕೂಕರಲ್ಲ ಅಂದವರೇ ಗಂಗುಳಿಯ ಕೋಕೆ ಕೂಕರು ನಟ್ಟು ಸ್ವಾಮಿ ಅಯ್ಯಾ ಅಂಗಳೇ ನೋಕಿ ಕೂಪಿಡುತ್ತೆ ಸ್ವಾಮಿಗಳ ಮಾತಿ ತೇಡಿ ಸಮಾಧಾನತೆಯು ಸಮತೆಯು ಪೆಚ್ಚುಕೊಳ್ಳುತ್ತೆ ಮಾಂದವರೇ ಜನಗಳಿಗೆ ವೇಂಡಿ ಕಳ್ಳೂರು ಜನಗಳ ಮನಂದಿರಂ ಬಟ್ಟು ಮಾಂದವೇ ಅದುದಾನಪ್ಪ ಆಶೀರ್ವಾದತೆಯು ಮಾಡಿ ಸಂಗೋಟಿಯ ಬಳಿಗಳಾಲ ಉಂಟುಮಿಲ್ಲೇ ಅಂದವರೇ ತಲಪ್ಪನೇ ಇವರೊಳಕ್ಕೆ ವೇಂಡಿ ಕಳ್ಳೂರು ವೇಂಡಿ ಕಳ್ಳೂರು ಅವರು ನೇರವಣವಿಲ್ಲ ಅವನ್ ಕೊಡುತ್ತ ವಿಕ್ರಮ ಕಡಪ್ಪ ಪಂಜತ್ತಿನ ಕೊಡುಮೆ ಅಂದವರಿ ಪಂಜತ್ತಿನ ಕೊಡುಮೆ ಅಪ್ಪ ಪಸಿಂಗ್ ಕೊಡುಮೆ ಅಂದವರಿ ಪಸಿಂಗ್ ಕೊಡುಮೆ ಎಂದಪ್ಪನೇ ಪಸಿನ ಸೈಕ್ರ ಮಕ್ಕಳಿಗೆ ಅವರು ಎಳಕನ್ ಸಿಂಗಪ್ಪ ಎಳಕನ್ ಸಿ ಮಣ್ಣಿಂಗಪ್ಪ ಹಗುಡಿ ಕುರೆಗಳು ಕುಟ್ಟಂಗಳೆಲ್ಲ ಮಣ್ಣಿದೆ ತಗಪ್ಪನಿ ಹಗುಡಿ ಪಸಿ ಪೋಕಿ ಅಂದವರು ಆಶೀರ್ವಾದಿ ಕಂಡದಿಂದು ಸ್ವಾಮಿ ಹೇನಗಳಿಗೆ ವೇಂಡಿ ಸಮಾಧಾನ ಸಂತೋಷ ಆಶೀರ್ವಾದ ಉಂಟಾಗಟ್ಟ ಸ್ವಾಮಿ ಎರಡು ಕಾವೇಂಡಿ ಕಳ್ಳು ನಂತಪ್ಪನೇ ನಂದಿ ಇವರು ಕಾವಂಡಿ ನೆನ್ನು ವಂಡಿಕೊಳ್ಳುವ ಅಪ್ಪ ದೇಶಾಳುವ ತಲೆಯವರುಗಳು ಕಾ ವಂಡಿಕೊಳ್ಳುವ ಇಂದ ನಾಲ್ಕು ದಿನ ಅಂದವರೇ ದೇಶಗಳು ನೀತಿ ನ್ಯಾಯಗಳೆಲ್ಲ ಪುರಟ್ಟಪಟ್ಟು ಜನಗಳಿಗೆ ಕಣ್ಣೀರಂದವರೇ ಕಣ್ಣೀರಂದವರೇ ಕಣ್ಣೀರಂದ ಜನಗಳಿಗೆ ನೀತಿ ಸೇವಾರಿಲ್ಲ ಅವನ್ ಸಕ್ರ ಮಕ್ಕಳ ಅನೇಕ ಮಾಂದವರು ನೀತಿ ನ್ಯಾಯ ಎಲ್ಲರೂ ತಲೆಗಳು ದೇಶಗಳು ಉಂಟಾಗುತ್ತೆ ಸ್ವಾಮಿ ನೀರಿಕೆ ಅಂದವರೇ ನಿಂಗದಾನಪ್ಪ ಬೀದ ಹಿಂಗದಾನಪ್ಪ ನೀರಿ ಸಿಂಹಾಸನಗಳ ನೀರಿನ ನಿರಪಡಿಯ ತಲೆಗಳು ಒವ್ವೊರುವರೇ ನಿಂಗ ವೈತು ಹದಿನಿನ ಕಾಲದಲ್ಲಿ ನಡಪಿಕ್ರ ದೇವನ್ ಸ್ವಾಮಿ ಆಂದವರೇ ತಲೆಗಳಕ್ಕಾ ವೇಂಡಿಕೊಳ್ಳುವರು ಜನಗಳಿಗೆ ನೀರಿ ನ್ಯಾಯ ಸರ ತಲೆಗಳಾಗ ಮಾರಾಟ ಮಾರಾಟ ಅಧಿಕಾರಗಳೆಲ್ಲ ನೆನಪಿಕ್ಕಿರುವಾಗ ನಿಂಗೆ ವೈತ ದೇವನ ಆಂದವರೆಲ್ಲ ಅಧಿಕಾರಗಳು ನೆನಪಿಕ್ಕಿರುವಾಗ ದೇಶಗಳಿರ್ಕಲ್ಲ ಸ್ವಾಮಿ ಅಪ್ಪನೇ ಇವರುಡೆ ಅಕ್ರಮಗಳು ಕಿಪಡಿಯಾಮಿ ಭಾವಗಳೆಲ್ಲ ನೀಂಗೆ ಅಂದಗಳಕ್ಕೆ ಆಶೀರ್ವಾದಿ ಕಟ್ಟಲು ಹಿಡಿದ ಸ್ವಾಮಿ ದೇಶಗಳೆಲ್ಲ ಅಂದವರು ನೀರೇ ನಿಮ್ಮ ನಿರಂಬಟ್ಟನ್ ಸ್ವಾಮಿ ತಲೆಗಳ ಕುಟುಂಬಗಳೆಲ್ಲ ರಚಿಕೆ ಪಡುತ್ತ ವೇದತೆಯ ಅಂದವರೇ ಇವರು ಕೈಗಳಲ್ಲಿ ಐತಿ ಅದಿನ್ಬಡಿ ದೇಶಗಳು ಯಾವುದೇವರ ಇರುಕಟ್ಟವು ಹೆಚ್ಚಿಗೆ ಬರಟನ್ ಸ್ವಾಮಿ ಕಡಸಿನ ಹಾಕಿದ ಅಂದವರುಗಳ ವರಿಗೆ ಇಲ್ಲಿ ಅಂದವರೇ ಇವರಳನ್ ಕುಟುಂಬ ಮಾಹಿನಿಕೆ ಜಗ ರಚಿಪೈ ಪೆಟ್ಟುಕೊಳ್ಳಟ್ಟ ಸ್ವಾಮಿ ಕಿರುವೆ ಕಿರುವೆಯಪ್ಪ ಕಿರುವೆಯಪ್ಪ ಕಿರುವೆಯಪ್ಪ ಇವರಳ ಕಾವಂಡಿ ಕಳು ದೇಶತೆ ಕಾತುಕೊಂಡು ರಾಣ ವೀರಗಳು ಹಿಂಗ ಅಂದವರಿಗೆ ಕಳಿಸಿ ತರದು ಸ್ವಾಮಿ ನಡತಿಂಗಪ್ಪ ನಡತಿಂಗಪ್ಪ ನಡತಿಂಗಪ್ಪ ಇವರೆಲ್ಲ ಕೂಡ ಉದವ ಹುಡುಗಿಯರುಗಳು ಅಂದವರೇ ದೇಶತೆ ಕಾಕ ಆಯ್ತ ಹುಡುಗಿಯರುಗಳು ಅಂದವರು ಅವರು ಕಾವಂಡಿ ಕಳ್ಳವರು ಆತ್ಮ ಕಾವಂಡಿ ಕಳ್ಳವರು ಎಪ್ಪಳೂ ಆಯತಮುಳ್ಳವರುಗಳಾಗಿ ಅಂದವರೇ ನಿಕ್ಕಚಕ್ಕದ ಇವರಳಕ್ಕೆ ವೇಂಡಿಯ ಅಂದವರೇ ಆಶೀರ್ವಾದ ಕಟ್ಟಲೆಂಗ ಸ್ವಾಮಿ ಆತಿ ಹೇಳಿ ಕೊಡುಂಗ ಸ್ವಾಮಿ ಕಿರವೆಯಪ್ಪ ನಂದಿಯವರೇ ಪಿಳ್ಳೆಗಳ ಕುಟುಂಬ ಎಂಗಲಿಂದ ಅವರನ್ನು ರಚಿಕೆಪಟ್ಟ ಮನಂದಿರಂಬಿ ಆಶೀರ್ವಾದ ಪೆಟ್ಟುಕೊಳ್ಳಟ್ಟ ಸ್ವಾಮಿ ಇವರೊಳ ಕಾವಂಡಿ ಕಳ್ಳರು ಇವರೊಳ ಕಾವಂಡಿ ಕಳ್ಳರಂದಾಪನೇ ವೇಂಡಿಕೊಳ್ಳರು ಇವರೊಳ ಕಾವಂಡಿ ಕಳ್ಳರು ಕಿರವೆಯಪ್ಪ ಕಿರವೆಯಪ್ಪ ಯಾವ ದೇಶಗಳ ತಲೆಯವರು ಕಾ ಆಳಿನವರು ಕಾ ವೇಂಡಿಕೊಳ್ಳರು ಅಪ್ಪ ಸ್ತೋತ್ರಂ ಸ್ತೋತ್ರಂ ಅಪ್ಪ ನನಗೆ ಊಳಿಯರು ಕಾ ವೇಂಡಿಕೊಳ್ಳರು ಅಪ್ಪ இந்த பொருளாக்கான காலத்தில் ஆண்டவர் இந்த பிசாசின் போராட்டமான காலத்தில் இந்த வஞ்சனையான காலத்தில் யாரிக்கிற ஊழியர்களுக்கா